ಸ್ವರೂಪ ನಿರವದ್ಯ ವಿಭೂತಿ ಹೃದ್ಯ ಗಂಗಾ ಸುಧಾಕರ ಸುಶೇಖರ ನಾಗಹಾರ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಶ್ರೀ ಬ್ರಹ್ಮಕೂಟ ಮಹಿಮಾನ್ವಿತ ವಿಷ್ಣುಕೂಟ ಶ್ರೀ ರುದ್ರಕೂಟ ಪರಿಸರ್ಪಣ ರಮ್ಯ ಶೀಲೌ ಭಕ್ತ ಪ್ರಯೋಜನ ಪರೌ ಭವತಾಪಹಾರೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ.

ಉತ್ತರ ಸಸಂಗಮಚಂದ್ರಹಾಸೌ ಶ್ರೀಯೋಗಿ ಪಟ್ಟಲ ಸಿತೌ ಲಲಿತೌ ವದಾನ್ಯೌ ಮಾಯಾಮಯಾತ್ಮಕ ಗುಣ ಪ್ರವಿನಾಶಕ ಉದ್ವೌ ಕೂಟೇಶ್ವರಸ್ಯ ಚರಣೌ.

ಲಾವಣ್ಯ ಪೂರ್ಣ ರಮಣೀಯ ರಸಾಕಲೌತೌ ಕೋದಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಸರ್ಧತ್ತ ಕೋಟಿಸು ಸಮರ್ಪಿತ

ಸೇವನೋತ್ಸವಸಮುತ್ಸುಕಚಿತ್ರಲೀಲೌ ನಿತ್ಯಾವತೃಪ್ತ್ಯಮೃತರೂಪಧರೌ ಪ್ರಶಾಂತೌ ಕೋಟಪ್ಪದೇವ ಚರಣೌ ಶರಣಂ ಪ್ರಪದ್ಯೇ ನಿತ್ಯಾತ್ಮಭಾವನಿರತಾಖಿಲದಾಸವರ್ಗಸಂಪ್ರಾರ್ಥನಾಭಿಮತದಾನಗುಣೈಕಶೀಲೌ ನಾಸ್ತಿಕ್ಯರೂಪವಿಷವೃಕ್ಷವಿನಾಶಕೌದ್ವೌ ಕೋಟಪ್ಪದೇವ ಚರಣೌ ಶರಣಂ ಪ್ರಪದ್ಯೇ ದಿವ್ಯೌ ಮೃಕಂಡು ಮುನಿಪುತ್ರ ಸುದರ್ಶಿತೌ ತೌ ಶ್ರೀಶೌನಕಾದಿ ಮುನಿ ಬೃಂದ